ಆಕಾಶವಾಣಿ ಇಂಫಾಲ್ ನಿಂಗ್ಥೌ ಖೊಂಗ್ಜಮ್ ಸುನಿನ ಪಾವು ಪಾಜರಿ ಅಹನ್ಬದ ಮರುವೈಬ ಪಾವು ಉಖ್ರೋಲ್ ಜಿಲ್ಲಾಗಿ ಲಿತಾನ್ ಪೊಲೀಸ್ ಸ್ಟೇಷನ್ನ ಕೊನ್ಬ ಲುಕ್ಸಾಂಗ್ ಖೋಂಗ್ನ ಸಖಂಗ್ದಬ ಖುಲಾಯ್ ಪೈಬಸಿಂಗ್ನ ಎಂಬೂಸ್ ತೊರಕ್ಪದಗಿ ಅಸ್ಸಾಂ ರೈಫಲ್ಸ್ಗೆ ಪರ್ಸನಲ್ ಅನಿಸಿರೆ. ಮುಖ್ಯಮಂತ್ರಿ ಯುಮ್ನಾಮ್ ಖೆಮ್ಸಾನ್ ಹಾಯ್ರಿ ಫುರುಬ್ಸಿಂಗ್ಗೆ ಮರಕ್ತ ಮಪುಂಗ್ ಫಾನ ಥಾಜನಬ ಥಮ್ನರಬದಿ ಲಾಂಜಿಯನರಿಬ ಮಿಯೋಯ್ಸಿಂಗ್ ಮಪುಂಗ್ ಫಾನ ಮಸಾ ಮಸಾಗಿ ಮಯುಮ್ದ ಹಂಜಿಲ್ ಹನ್ಬ ಗಂಗನೆ. ಮಿತೋಪ್ ಖಂದೋಕ್ಪಗಿ ಥಬಕ್ತ ಯಾವ್ರಿಬ ಸ್ಪಿಷ